ಕಟ್ಟಕ್ಕೆ ಕಟ್ಟಕ್ಕೆ ಕಟ್ಟಕ್ಕೆ ಕಟ್ಟಕ್ಕೆ ಕಟ್ಟಕ್ಕೆ ಕಟ್ಟಕ್ಕೆ ಕಟ್ಟಕ್ಕೆ ಕಟ್ಟಕ್ಕೆ ಕಟ್ಟಕ್ಕೆ ಕಟ್ಟಕ್ಕೆ ಕಟ್ಟಕ್ಕೆ ಕಟ್ಟಕ್ಕೆ ಕಟ್ಟಕ್ಕೆ ಕಟ್ಟಕ್ಕೆ ಕಟ್ಟಕ್ಕೆ ಕಟ್ಟಕ್ಕೆ ಕಟ್ಟಕ್ಕೆ ಕಟ್ಟಕ್ಕೆ ಕಟ್ಟಕ್ಕ